0: ఆకాశవాణి హైదరాబాద్ కేంద్ర మధ్యమ తరంగ 406.5 మీటర్, 738 కిలోహెర్ట్స్ ಹಾಗೂ ನ್ಯೂಸ್ ಆನ್ ಎಐಆರ್ ಈ ಆಪ್ನಲ್ಲಿ ಕೇಳಿ ಕನ್ನಡ ಕಸ್ತೂರಿ. ಶ್ರೋತೃ ಮಿತ್ರರಿಗೆ ಆತ್ಮೀಯ ಸ್ವಾಗತ. ನಾನು ಉಷಾ ಜೋಶಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಶ್ರೋತೃಗಳೇ, ಈಗ ಕೇಳಿ ನವರಾತ್ರಿ ಹಾಗೂ ದಸರಾ ಹಬ್ಬದ ಕುರಿತು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕೃತಿಕಾ ಹಾಗೂ ಉಷಾ ಜೋಶಿ.
1: 9 ರಾತ್ರಿ, 106 ಬಣ್ಣ, ಭಾರತದ ಹಬ್ಬದ ಸಂಭ್ರಮ, ದೀಪದ ಬೆಳಕು, ದೇವಿಯ ಕೃಪೆ, ತಾಳಕ್ಕೆ ಹೆಜ್ಜೆ, ಸಂಗೀತದ ಸೊಗಸು, ಹಬ್ಬದ ಊಟದ ಪರಿಮಳ, ಮನೆ ಮನೆಯಲ್ಲೂ ಸಂಭ್ರಮದ ಕಲರವ. 9 ರಾತ್ರಿ, ಭಕ್ತಿಯ ಮಾತು, 10 ದಿಕ್ಕುಗಳಲ್ಲೂ ಸಂಭ್ರಮದ ಗೀತೆ. ರೂಪಗಳು ಹಲವು, ರುಚಿಗಳು ಹಲವು, ಆದರೂ ಭಾರತದ ಸಂಸ್ಕೃತಿ ಒಂದೇ, ಅದ್ಭುತ, ಅಪಾರ, ಅನನ್ಯ. ನಮಸ್ಕಾರ ಕೇಳುವರೆ, ನವರಾತ್ರಿ ಎಂದಾಕ್ಷಣ ನಮಗೆ ನೆನಪಾಗುವುದು ದೇವಿಯ ಆರಾಧನೆ, ದಸರೆಯ ಸಂಭ್ರಮ, ಹೊಸ ಬಟ್ಟೆ, ಸಿಹಿ ತಿಂಡಿ, ಪೂಜೆ, ಸಂಗೀತ, ನೃತ್ಯ. ಆದರೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಇದೇ ನವರಾತ್ರಿ ಮತ್ತು ದಸರಾ ಎಷ್ಟು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಗೊತ್ತೇ? ಒಂದೆಡೆ ಗರ್ಭದ ಹೆಜ್ಜೆ, ಮತ್ತೊಂದೆಡೆ ದುರ್ಗಾ ಪೂಜೆಯ ವೈಭವ. ಇಲ್ಲಿ ಬತುಕಮ್ಮದ ಹೂವಿನ ಸೊಬಗು, ಅಲ್ಲಿ ಮೈಸೂರಿನ ಜಂಬೂ ಸವಾರಿ, ಇನ್ನೊಂದೆಡೆ ಗೊಂಬೆಕೋಲು, ಮತ್ತೆ ಎಲ್ಲೋ ರಾಮಲೀಲೆಯ ಸಂಭ್ರಮ. ಆಚರಣೆ ಬೇರೆ, ಆಹಾರ ಬೇರೆ, ಸಂಪ್ರದಾಯ ಬೇರೆ, ಆದರೆ ಹಬ್ಬದ ಹೃದಯ ಒಂದೇ, ಭಕ್ತಿ, ಸಂತೋಷ, ಒಗ್ಗಟ್ಟು ಮತ್ತು ಒಳ್ಳೆಯದರ ವಿಜಯ. ಬನ್ನಿ, ಇಂದು 9 ರಾತ್ರಿ, 106 ಬಣ್ಣ ಎಂಬ ನಮ್ಮ ವಿಶೇಷ ಪಯಣದಲ್ಲಿ ಭಾರತದ ವಿವಿಧ ರಾಜ್ಯಗಳ ನವರಾತ್ರಿ ದಸರಾ ಸಂಭ್ರಮವನ್ನು ಸುತ್ತಿ ಬರೋಣ.
0: ನಮ್ಮ ಮೊದಲ ಪ್ರಯಾಣ ಕರ್ನಾಟಕದ ಕಡೆಗೆ. ಅರಮನೆ ಬೆಳಗಿತು, ಆನೆಗಳ ಹೆಜ್ಜೆ ಮೊಳಗಿತು, ಮೈಸೂರು ದಸರೆಯ ವೈಭವದಲ್ಲಿ ಕರ್ನಾಟಕ ಕಂಗೊಳಿಸಿತು. ಕರ್ನಾಟಕದ ದಸರಾ ಎಂದಾಕ್ಷಣ ನೆನಪಾಗುವುದು ಮೈಸೂರು ದಸರಾ. ಅರಮನೆಯ ದೀಪಾಲಂಕಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ, ನೃತ್ಯ ಮತ್ತು ಎಲ್ಲರ ಗಮನ ಸೆಳೆಯುವ ಜಂಬೂ ಸವಾರಿ. ಮೈಸೂರು ದಸರಾ ಕರ್ನಾಟಕದ ಪರಂಪರೆ, ಕಲೆ ಮತ್ತು ಸಾಂಸ್ಕೃತಿಕ ವೈಭವವನ್ನು ಪರಿಚಯಿಸುವ ಪ್ರಮುಖ ಆಚರಣೆ. ಹಬ್ಬ ಎಂದ ಮೇಲೆ ನಮ್ಮ ಕರ್ನಾಟಕದ ಆಹಾರವನ್ನು ಮರೆಯಲು ಸಾಧ್ಯವೇ? ಒಬ್ಬಟ್ಟು, ಪಾಯಸ, ವಿವಿಧ ಬಗೆಯ ಸಿಹಿ ತಿಂಡಿಗಳು, ಹಬ್ಬದ ಊಟ, ಅಡುಗೆ ಮನೆಯಿಂದ ಬರುವ ಪರಿಮಳವೇ ಹಬ್ಬದ ವಾತಾವರಣವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮೈಸೂರು ದಸರಾ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಇತಿಹಾಸ, ಪರಂಪರೆ, ಕಲೆ ಮತ್ತು ಸಂಸ್ಕೃತಿಯ ಅದ್ಭುತ ಸಂಗಮ. ಜಂಬೂ ಸವಾರಿ ಅರಮನೆಯ ಸಿರಿ, ಸಂಭ್ರಮದ ಸೊಬಗಿನ ಸಾರ, ಕರ್ನಾಟಕದ ಹೆಮ್ಮೆ ಮೈಸೂರು, ಎಂದೆಂದಿಗೂ ವೈಭವದ ದಸರಾ.
1: ತೆಲಂಗಾಣ ಹೂವಿನ ಹಬ್ಬದ ಬತುಕಮ್ಮ. ಹೂವಿನ ಬಣ್ಣದಲ್ಲಿ ಅರಳಿತು ತೆಲಂಗಾಣದ ನೆಲ, ಬತುಕಮ್ಮದ ಸುತ್ತು ಹೆಜ್ಜೆ ಹಾಕಿ ನಲಿಯಿತು ಮನದ ಬಳಗವೆಲ್ಲ. ಇನ್ನು ನಾವು ಬಂದಿರುವುದು ನಮ್ಮ ತೆಲಂಗಾಣಕ್ಕೆ. ನವರಾತ್ರಿ ಸಂಭ್ರಮದಲ್ಲಿ ತೆಲಂಗಾಣದ ವಿಶೇಷ ಗುರುತು ಬತುಕಮ್ಮ. ವಿವಿಧ ಬಣ್ಣಗಳ ಹೂವುಗಳನ್ನು ಪದರ ಪದರವಾಗಿ ಜೋಡಿಸಿ ರೂಪಿಸುವುದೇ ಬತುಕಮ್ಮ. ಅದರ ಸುತ್ತ ಮಹಿಳೆಯರು ಹಾಡುತ್ತಾ, ಚಪ್ಪಾಳೆ ತಟ್ಟುತ್ತಾ, ಹೆಜ್ಜೆ ಹಾಕುತ್ತಾ ಆಚರಿಸುವ ದೃಶ್ಯ ನಿಜಕ್ಕೂ ಮನಮೋಹಕ. ಬತುಕಮ್ಮ ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಹಬ್ಬ. ಹೂಗಳಿಗೆ, ಪ್ರಕೃತಿಗೆ ಮತ್ತು ಸ್ತ್ರೀ ಶಕ್ತಿಗೆ ಗೌರವ ಸಲ್ಲಿಸುವ ಸುಂದರ ಸಂಪ್ರದಾಯ. 9 ದಿನಗಳ ಬತುಕಮ್ಮ ಆಚರಣೆಯಲ್ಲಿ ಸದ್ದುಲು ಬತುಕಮ್ಮ ವಿಶೇಷ ಮಹತ್ವ ಹೊಂದಿದೆ. ಇನ್ನು ಹಬ್ಬದ ಆಹಾರದಲ್ಲೂ ತೆಲಂಗಾಣದ ಸೊಗಡು, ಅಕ್ಕಿ, ಬೇಳೆ, ಎಳ್ಳು, ಬೆಲ್ಲ ಮುಂತಾದ ಪದಾರ್ಥಗಳಿಂದ ತಯಾರಿಸುವ ಸಾಂಪ್ರದಾಯಿಕ ನೈವೇದ್ಯಗಳು ಹಬ್ಬದ ಭಾಗವಾಗುತ್ತವೆ. ಹೂವಿನಲ್ಲಿ ಪ್ರಕೃತಿ, ಹಾಡಿನಲ್ಲಿ ಸಂಸ್ಕೃತಿ, ಒಗ್ಗಟ್ಟಿನಲ್ಲಿ ಸಂತೋಷ, ಇದೇ ಬತುಕಮ್ಮದ ಸೊಗಸು. ಹೂವಿನ ಹಬ್ಬ, ಹಾಡಿನ ಹಬ್ಬ, ಹೆಣ್ಣು ಮಕ್ಕಳ ನಗುವಿನ ಹಬ್ಬ. ಬತುಕಮ್ಮ ಎಂದರೆ ತೆಲಂಗಾಣದ ಸಂಸ್ಕೃತಿಯ ಸುಂದರ ಕನ್ನಡಕ.
0: ತಮಿಳುನಾಡು ಗೊಂಬೆ ಕೊಲುವಿನ ಲೋಕ. ಮೆಟ್ಟಿಲ ಮೇಲೆ ಗೊಂಬೆಗಳ ಸಾಲು, ಮನೆಯ ತುಂಬಾ ಸಂಭ್ರಮದ ಕಳೆ. ಕೊಲುವಿನ ಲೋಕದಲ್ಲಿ ನವರಾತ್ರಿ ಹೇಳುತ್ತದೆ ಸಂಸ್ಕೃತಿಯ ಕಥೆಯ ಬೆಳೆ. ಇನ್ನು ತಮಿಳುನಾಡಿನತ್ತ ಹೊರಟರೆ ನವರಾತ್ರಿಯ ವಿಶೇಷ ಸಂಪ್ರದಾಯಗಳಲ್ಲಿ ಒಂದು ಗೊಂಬೆ ಕೊಲು. ಮನೆಗಳಲ್ಲಿ ಹಂತ ಹಂತವಾಗಿ ಗೊಂಬೆಗಳನ್ನು ಜೋಡಿಸಿ ದೇವರುಗಳು, ಪೌರಾಣಿಕ ಪಾತ್ರಗಳು, ಹಳ್ಳಿಯ ಬದುಕು, ಸಾಮಾಜಿಕ ಜೀವನ, ಹೀಗೆ ಹಲವು ದೃಶ್ಯಗಳನ್ನು ಸೃಷ್ಟಿಸಲಾಗುತ್ತದೆ. ಇದು ಕೇವಲ ಅಲಂಕಾರವಲ್ಲ, ನಮ್ಮ ಪರಂಪರೆ ಮತ್ತು ಕಥೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಒಂದು ಸುಂದರ ಮಾರ್ಗವೂ ಹೌದು. ಮತ್ತು ಇಲ್ಲಿ ನವರಾತ್ರಿ ಆಹಾರದಲ್ಲಿ ಪ್ರಸಿದ್ಧವಾದದ್ದು ಸುಂದಲ್. ವಿವಿಧ ಬೇಳೆ ಮತ್ತು ಕಾಳುಗಳಿಂದ ತಯಾರಿಸುವ ಸುಂದಲ್ಲನ್ನು ಪ್ರಸಾದವಾಗಿ ನೀಡುವ ಪದ್ಧತಿ ಇದೆ. ಗೊಂಬೆಗಳಲ್ಲಿ ಕಥೆ, ಸಂಪ್ರದಾಯದಲ್ಲಿ ನೆನಪು. ತಮಿಳುನಾಡಿನ ಕೊಲು ಎಂದರೆ ಪರಂಪರೆಯ ಸೊಗಸಿನ ಕನಸು.
1: ಗುಜರಾತ್ ಗರ್ಭಾದ ಗುಂಗು, ತಾಳಕ್ಕೆ ತಾಳಬೆರೆಸಿ, ಹೆಜ್ಜೆಗೆ ಹೆಜ್ಜೆ ಜೋಡಿಸಿ, ಗರ್ಭಾದ ಗುಂಗಿನಲ್ಲಿ ಗುಜರಾತ್ ನಲಿಯಿತು ನಗುನಗಿಸಿ. ನವರಾತ್ರಿ ಎಂದಾಕ್ಷಣ ಗುಜರಾತಿನಲ್ಲಿ ಮೊದಲು ನೆನಪಾಗುವುದು ಗರ್ಭಾ ಮತ್ತು ದಾಂಡಿಯ. ಗುಜರಾತಿನ ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಶಕ್ತಿ, ಧೈರ್ಯ ಮತ್ತು ವಿಜಯದ ಪ್ರತೀಕವಾಗಿ ಆರಾಧಿಸಲಾಗುತ್ತದೆ. ಬಣ್ಣ ಬಣ್ಣದ ಉಡುಪುಗಳು, ಕೈಯಲ್ಲಿ ದಾಂಡಿಯ ಕಡ್ಡಿಗಳು, ಸುತ್ತುತ್ತ ಲಯಬದ್ಧವಾಗಿ ಹೆಜ್ಜೆ ಹಾಕುವ ಜನ, ಸಂಗೀತದೊಂದಿಗೆ ಇಡೀ ವಾತಾವರಣವೇ ಸಂಭ್ರಮದಿಂದ ತುಂಬಿರುತ್ತದೆ. ಗರ್ಭ ಕೇವಲ ಒಂದು ನೃತ್ಯವಲ್ಲ, ಅದು ನವರಾತ್ರಿಯ ಭಕ್ತಿ ಮತ್ತು ಶಕ್ತಿ ಆರಾಧನೆಯೊಂದಿಗೆ ಬೆಸೆದುಕೊಂಡಿರುವ ಸಾಂಸ್ಕೃತಿಕ ಆಚರಣೆ. ಇನ್ನು ಆಹಾರದ ಮಾತು ಬಂದರೆ ಉಪವಾಸದ ಸಂದರ್ಭದಲ್ಲಿ ಸಾಬುದಾನ, ಶೇಂಗಾ, ಆಲೂಗಡ್ಡೆ, ರಾಜಗಿರ ಮುಂತಾದ ಪದಾರ್ಥಗಳಿಂದ ತಯಾರಿಸುವ ವಿವಿಧ ತಿನಿಸುಗಳು ಜನಪ್ರಿಯ. ಗುಜರಾತಿನ ನವರಾತ್ರಿ ಎಂದರೆ ಭಕ್ತಿಯ ಭಾವ, ಗರ್ಭದ ತಾಳ, ದಾಂಡಿಯಾದ ಸದ್ದು ಮತ್ತು ಹಬ್ಬದ ರುಚಿಯ ಸವಿರುಚಿ. ಬಣ್ಣದ ಬಟ್ಟೆ, ಭಕ್ತಿಯ ಹಾಡು, ಹೆಜ್ಜೆಗಳ ಹರುಷದ ಹಬ್ಬ. ಗುಜರಾತಿನ ನವರಾತ್ರಿ ಎಂದರೆ ಸಂಭ್ರಮದ ತುಂಬು ಹೊನಲು.
0: ಪಶ್ಚಿಮ ಬಂಗಾಳ ದುರ್ಗಾ ಪೂಜೆಯ ವೈಭವ. ಡಾಕಿನ ನಾದ ಮೊಳಗಿದಾಗ ದುರ್ಗೆಯ ರೂಪ ಕಂಗೊಳಿಸುತ್ತಾ ಬಂಗಾಳದ ಬೀದಿ ಬೀದಿಯಲ್ಲೂ ಭಕ್ತಿಯ ದೀಪ ಬೆಳಗುತ್ತದೆ. ಇನ್ನು ನಮ್ಮ ಪಯಣ ಪಶ್ಚಿಮ ಬಂಗಾಳದತ್ತ. ಇಲ್ಲಿ ನವರಾತ್ರಿಯ ಪ್ರಮುಖ ಆಕರ್ಷಣೆ ದುರ್ಗಾ ಪೂಜೆ. ಭವ್ಯವಾದ ಪೆಂಡಾಲ್ಗಳು, ಕಲಾತ್ಮಕ ಅಲಂಕಾರಗಳು, ದುರ್ಗಾದೇವಿಯ ಸುಂದರ ಮೂರ್ತಿಗಳು, ಸಂಗೀತ, ನೃತ್ಯ, ಜನರ ಒಗ್ಗಟ್ಟಿನ ಸಂಭ್ರಮ. ದುರ್ಗಾ ಪೂಜೆ ಇಲ್ಲಿ ಧಾರ್ಮಿಕ ಆಚರಣೆಯ ಜೊತೆಗೆ ದೊಡ್ಡ ಸಾಂಸ್ಕೃತಿಕ ಉತ್ಸವವೂ ಆಗಿದೆ. ಹಬ್ಬದ ಊಟಕ್ಕೂ ಇಲ್ಲಿ ವಿಶೇಷ ಸ್ಥಾನ. ಭೋಗದ ಕಿಚುರಿ, ಲೂಚಿ, ವಿವಿಧ ತರಕಾರಿ ತಿನಿಸುಗಳು ಮತ್ತು ಬಂಗಾಳಿ ಸಿಹಿ ತಿಂಡಿಗಳು ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಸಿಹಿ ಸೇರಿಸುತ್ತವೆ. ದೇವಿಯ ಆರಾಧನೆ, ಕಲೆಯ ಅನಾವರಣ, ಸಮುದಾಯದ ಒಗ್ಗಟ್ಟು ಮತ್ತು ರುಚಿಕರವಾದ ಭೋಜನ, ಇದೇ ಬಂಗಾಳದ ದುರ್ಗಾ ಪೂಜೆಯ ವೈಶಿಷ್ಟ್ಯ. ದುರ್ಗೆಯ ದರ್ಶನ, ಭಕ್ತಿಯ ಸ್ಪಂದನ, ಸಂಭ್ರಮದ ಸವೀಕ್ಷಣ. ಬಂಗಾಳದ ದುರ್ಗಾ ಪೂಜೆ ಎಂದರೆ ಸಂಸ್ಕೃತಿಯ ಸುಂದರ ದರ್ಪಣ.
1: ಉತ್ತರ ಭಾರತ ರಾಮಲೀಲೆ ಮತ್ತು ವಿಜಯದಶಮಿ. ರಾಮನ ಹೆಜ್ಜೆ ತೋರಿದ ದಾರಿ, ಧರ್ಮದ ಬೆಳಕಿನ ಸಾರ. ವಿಜಯದಶಮಿ ಸಾರುತ್ತದೆ ಒಳ್ಳೆಯದಕ್ಕೆ ಕೊನೆಗೆ ಜಯದ ಹಾರ. ಉತ್ತರ ಭಾರತದ ಹಲವು ಭಾಗಗಳಲ್ಲಿ ನವರಾತ್ರಿ ಮತ್ತು ದಸರಾ ಸಂದರ್ಭದಲ್ಲಿ ರಾಮಲೀಲೆ ಪ್ರಮುಖ ಆಕರ್ಷಣೆ.

0: ರಾಮಾಯಣದ ಕಥೆಯನ್ನು ನಾಟಕೀಯವಾಗಿ ಪ್ರದರ್ಶಿಸುವ ಈ ಪರಂಪರೆಯಲ್ಲಿ ರಾಮರಾವಣರ ಕಥೆಯ ಮೂಲಕ ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷವನ್ನು ಜನರಿಗೆ ನೆನಪಿಸಲಾಗುತ್ತದೆ. ವಿಜಯದಶಮಿಯಂದು ರಾವಣನ ಪ್ರತಿಕೃತಿಯನ್ನು ದಹಿಸುವ ಆಚರಣೆಯೂ ಹಲವು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದರ ಸಂದೇಶ ಸರಳ, ನಮ್ಮೊಳಗಿನ ಕೆಟ್ಟ ಗುಣಗಳನ್ನು ದೂರ ಮಾಡಿ ಒಳ್ಳೆಯತನವನ್ನು ಬೆಳೆಸಿಕೊಳ್ಳೋಣ. ಉತ್ತರ ಭಾರತದ ನವರಾತ್ರಿಯಲ್ಲಿ ಭಕ್ತಿ ಮಾತ್ರವಲ್ಲ ವ್ರತದ ರುಚಿಗೂ ವಿಶೇಷ ಸ್ಥಾನ. ಸಬ್ಬಕ್ಕಿ ಕಿಚಡಿಯಿಂದ ಕುಟ್ಟುಪೂರಿಯವರೆಗೆ, ಮಖಾಣ ಖೀರಿನಿಂದ ಹಣ್ಣುಗಳವರೆಗೆ ನವರಾತ್ರಿಯ ಉಪವಾಸವು ಒಂದು ವಿಶೇಷ ಆಹಾರ ಸಂಸ್ಕೃತಿಯೇ. ರಾವಣನ ದಹನ, ರಾಮನ ಸ್ಮರಣ, ವಿಜಯದಶಮಿಯ ಸಾರ, ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ, ಇದೇ ಹಬ್ಬದ ಅಮೂಲ್ಯ ವಿಚಾರ.
1: ಕನ್ಯಾ ಪೂಜೆ, ಪುಟ್ಟ ಹೆಣ್ಣು ಮಕ್ಕಳಲ್ಲಿ ದೇವಿಯ ದರ್ಶನ. ನವರಾತ್ರಿಯ ಮತ್ತೊಂದು ಸುಂದರ ಆಚರಣೆ ಕನ್ಯಾ ಪೂಜೆ ಅಥವಾ ಕನ್ನಿಕಾ ಪೂಜೆ. ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಅಷ್ಟಮಿ ಅಥವಾ ನವಮಿ ದಿನ ಚಿಕ್ಕ ಬಾಲಕಿಯರನ್ನು ದೇವಿಯ ಸ್ವರೂಪವೆಂದು ಭಾವಿಸಿ ಗೌರವಿಸುವ ಸಂಪ್ರದಾಯ ಹಲವು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಅವರನ್ನು ಮನೆಗೆ ಆಹ್ವಾನಿಸಿ ಪಾದಪೂಜೆ ಮಾಡಿ ತಿಲಕವಿಟ್ಟು ಹೂವುಗಳಿಂದ ಅಲಂಕರಿಸಿ ಊಟ ಬಡಿಸಿ ಸಣ್ಣ ಉಡುಗೊರೆಗಳನ್ನು ನೀಡುವ ಪದ್ಧತಿಯೂ ಇದೆ. ಅವರಿಗೆ ನೀಡುವ ಊಟದಲ್ಲೂ ಹಬ್ಬದ ಸೊಗಡು. ಪೂರಿ, ಕಡಲೆ, ಹಲ್ವಾ, ಪಾಯಸ ಮುಂತಾದ ತಿನಿಸುಗಳು ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿರುತ್ತವೆ. ಆದರೆ ಈ ಆಚರಣೆಯ ನಿಜವಾದ ಅರ್ಥವೇನು? ಪುಟ್ಟ ಹೆಣ್ಣು ಮಗುವಿನಲ್ಲೂ ಶಕ್ತಿಯನ್ನು ಕಾಣುವುದು, ಸ್ತ್ರೀತ್ವಕ್ಕೆ ಗೌರವ ನೀಡುವುದು, ಹೆಣ್ಣು ಮಕ್ಕಳ ಮಹತ್ವವನ್ನು ಗುರುತಿಸುವುದು. ಹೀಗಾಗಿ ಕನ್ಯಾಪೂಜೆ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಗೌರವ, ಪ್ರೀತಿ ಮತ್ತು ಸ್ತ್ರೀ ಶಕ್ತಿಯ ಸಂದೇಶವನ್ನು ಸಾರುವ ಸಂಪ್ರದಾಯ.
0: ಹಾಗಾದರೆ ಕೇಳುಗರೆ, ಗುಜರಾತಿನ ಗರ್ಭಾದ ತಾಳದಿಂದ ಬಂಗಾಳದ ದುರ್ಗಾ ಪೂಜೆಯ ಢಾಕಿನ ನಾದದವರೆಗೆ, ತೆಲಂಗಾಣದ ಪತುಕಮ್ಮದ ಹೂವಿನಿಂದ ಕರ್ನಾಟಕದ ಮೈಸೂರು ದಸರೆಯ ವೈಭವದವರೆಗೆ, ತಮಿಳುನಾಡಿನ ಗೊಂಬೆ ಕೊಲುವಿನಿಂದ ಉತ್ತರ ಭಾರತದ ರಾಮಲೀಲೆಯವರೆಗೆ, ಹಬ್ಬಗಳು ಬೇರೆ, ಹಾಡುಗಳು ಬೇರೆ, ನೃತ್ಯಗಳು ಬೇರೆ, ಆಹಾರಗಳು ಬೇರೆ, ಆಚರಣೆಗಳು ಬೇರೆ. ಆದರೆ ನಮ್ಮನ್ನು ಒಂದಾಗಿಸುವ ಭಾವನೆ ಮಾತ್ರ ಒಂದೇ, ಭಕ್ತಿ, ಸಂತೋಷ, ಸಂಸ್ಕೃತಿ, ಸಂಬಂಧ ಮತ್ತು ಒಳ್ಳೆಯದರ ವಿಜಯ. ನವರಾತ್ರಿ ನಮಗೆ ದೇವಿಯ ಶಕ್ತಿಯನ್ನು ನೆನಪಿಸುತ್ತದೆ, ದಸರಾ ನಮಗೆ ಧರ್ಮದ ವಿಜಯವನ್ನು ನೆನಪಿಸುತ್ತದೆ, ಕನ್ಯಾ ಪೂಜೆ ನಮಗೆ ಹೆಣ್ಣು ಮಕ್ಕಳಲ್ಲಿರುವ ಶಕ್ತಿಯನ್ನು ಗೌರವಿಸಲು ಹೇಳುತ್ತದೆ. ರೂಪಗಳು ಹಲವು, ರುಚಿಗಳು ಹಲವು, ಸಂಪ್ರದಾಯಗಳ ಸಾವಿರ ಬಣ್ಣ, ವೈವಿಧ್ಯದಲ್ಲೇ ಏಕತೆ ಸಾರುವ ಇದು ನಮ್ಮ ಭಾರತ ದೇಶದ ಹಬ್ಬದ ಕಣ. ದೀಪ ಬೆಳಗಲಿ ಮನದಲ್ಲಿ, ಸಂತಸ ತುಂಬಲಿ ಬದುಕಲಿ. ನವರಾತ್ರಿಯ ನವಶಕ್ತಿ, ದಸರೆಯ ಶುಭ ಜ್ಯೋತಿ ಸದಾ ನಮ್ಮೊಂದಿಗಿರಲಿ. ಇದೇ ಆಶಯದೊಂದಿಗೆ ನವರಾತ್ರಿ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು.
1: ಇದುವರೆಗೆ ದಸರಾ ಹಾಗೂ ನವರಾತ್ರಿ ಹಬ್ಬದ ಕುರಿತು ವಿಶೇಷ ಕಾರ್ಯಕ್ರಮ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃತಿಕಾ ಹಾಗೂ ಉಷಾ ಜೋಶಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಒಂದು ಚಿತ್ರಗೀತೆ, ಚಿತ್ರ ಕರುಳಿನ ಕರೆ, ಹಾಡಿದವರು ಪಿ ಬಿ ಶ್ರೀನಿವಾಸ್.

ಶ್ರೋತೃಗಳೇ, ಪ್ರಕೃತಿ ತನ್ನದೇ ಆದ ಸೌಂದರ್ಯವನ್ನು ಹೊಂದಿದೆ. ಆದರೆ ಕೆಲವೊಮ್ಮೆ ಪ್ರಕೃತಿಯೇ ತನ್ನ ರೌದ್ರ ರೂಪವನ್ನು ತೋರಿಸುತ್ತದೆ. ಪ್ರವಾಹ, ಭೂಕಂಪ, ಚಂಡಮಾರುತ, ಭೂಕುಸಿತ, ಬರ ಇಂತಹ ನೈಸರ್ಗಿಕ ವಿಕೋಪಗಳು ಕ್ಷಣಾರ್ಧದಲ್ಲಿ ಜನಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಇದರ ಜೊತೆಗೆ ಬೆಂಕಿಯ ಅವಘಡ, ಕೈಗಾರಿಕಾ ಅಪಘಾತ, ಕಟ್ಟಡ ಕುಸಿದಂತಹ ಮಾನವ ನಿರ್ಮಿತ ವಿಪತ್ತುಗಳು ಅಪಾರ ಹಾನಿಯನ್ನು ಉಂಟುಮಾಡಬಹುದು. ವಿಪತ್ತುಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಾಗದಿರಬಹುದು, ಆದರೆ ವಿಪತ್ತಿನಿಂದ ಉಂಟಾಗುವ ಅಪಾಯ ಮತ್ತು ಹಾನಿಯನ್ನು ಕಡಿಮೆ ಮಾಡುವುದು ಖಂಡಿತವಾಗಿಯೂ ಸಾಧ್ಯ. ಈ ಉದ್ದೇಶದಿಂದ ಪ್ರತಿ ವರ್ಷ ಅಕ್ಟೋಬರ್ 13ರಂದು ಅಂತಾರಾಷ್ಟ್ರೀಯ ವಿಪತ್ತು ಅಪಾಯ ಕಡಿತ ದಿನವನ್ನು ಆಚರಿಸಲಾಗುತ್ತದೆ. ವಿಪತ್ತು ಸಂಭವಿಸಿದ ನಂತರ ರಕ್ಷಣಾ ಕಾರ್ಯ ಕೈಗೊಳ್ಳುವುದಕ್ಕಿಂತ ಅದು ಸಂಭವಿಸುವ ಮೊದಲೇ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯ. ಅಪಾಯ ಸಂಭವಿಸಬಹುದಾದ ಪ್ರದೇಶಗಳನ್ನು ಗುರುತಿಸುವುದು, ಮುನ್ನೆಚ್ಚರಿಕೆ ವ್ಯವಸ್ಥೆಗಳನ್ನು ಬಲಪಡಿಸುವುದು, ಜನರಿಗೆ ಸೂಕ್ತ ತರಬೇತಿ ನೀಡುವುದು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬ ಅರಿವು ಮೂಡಿಸುವುದು, ಇವೆಲ್ಲವೂ ವಿಪತ್ತು ಅಪಾಯ ಕಡಿತದ ಪ್ರಮುಖ ಭಾಗಗಳು. ನಮ್ಮ ಮನೆಯಲ್ಲೂ ಕೆಲವು ಸರಳ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬಹುದು. ಪ್ರಥಮ ಚಿಕಿತ್ಸಾ ಸಾಮಗ್ರಿ, ಟಾರ್ಚ್, ಬ್ಯಾಟರಿ, ಕುಡಿಯುವ ನೀರು, ಅಗತ್ಯ ಔಷಧಿಗಳು ಮತ್ತು ಪ್ರಮುಖ ದಾಖಲೆಗಳನ್ನು ಒಳಗೊಂಡ ತುರ್ತು ಕಿಟ್ ಸಿದ್ಧವಾಗಿಟ್ಟುಕೊಳ್ಳಬಹುದು. ಮನೆಯಲ್ಲಿರುವ ಮಕ್ಕಳು, ವೃದ್ಧರು ಹಾಗೂ ವಿಶೇಷ ಅಗತ್ಯವಿರುವವರ ಸುರಕ್ಷತೆಗಾಗಿ ಪ್ರತ್ಯೇಕ ಯೋಜನೆಯನ್ನು ಹೊಂದಿರಬಹುದು. ಭಾರೀ ಮಳೆ, ಪ್ರವಾಹ ಅಥವಾ ಚಂಡಮಾರುತದ ಸಂದರ್ಭದಲ್ಲಿ ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳು ನೀಡುವ ಎಚ್ಚರಿಕೆಗಳನ್ನು ಗಮನಿಸುವುದು ಬಹಳ ಮುಖ್ಯ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ವದಂತಿಗಳನ್ನು ನಂಬದೆ ಅಧಿಕೃತ ಮಾಹಿತಿಯನ್ನು ಮಾತ್ರ ಅನುಸರಿಸಬೇಕು. ಇದರ ಜೊತೆಗೆ ಪರಿಸರ ಸಂರಕ್ಷಣೆಯೂ ವಿಪತ್ತು ಅಪಾಯ ಕಡಿತದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಮರಗಳನ್ನು ಬೆಳೆಸುವುದು, ಕೆರೆ ಕಾಲುವೆಗಳನ್ನು ಸಂರಕ್ಷಿಸುವುದು, ಜಲಮೂಲಗಳ ಒತ್ತುವರಿಯನ್ನು ತಡೆಯುವುದು ಮತ್ತು ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಆದ್ಯತೆ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಈ ದಿನದ ಸಂದೇಶ ಒಂದೇ: ವಿಪತ್ತು ಯಾವಾಗ ಬರುತ್ತದೆ ಎಂದು ನಮಗೆ ತಿಳಿದಿರಲಿಕ್ಕಿಲ್ಲ, ಆದರೆ ಅದನ್ನು ಎದುರಿಸಲು ಸಿದ್ಧರಾಗುವುದು ನಮ್ಮ ಕೈಯಲ್ಲಿದೆ. ಮುನ್ನೆಚ್ಚರಿಕೆ ಇರಲಿ, ಜಾಗೃತಿ ಮೂಡಲಿ, ವಿಪತ್ತಿನ ಹಾನಿ ಕಡಿಮೆಯಾಗಲಿ. ಅಂತಾರಾಷ್ಟ್ರೀಯ ವಿಪತ್ತು ಅಪಾಯ ಕಡಿತ ದಿನದಂದು ಸುರಕ್ಷಿತ ಸಮಾಜ ನಿರ್ಮಾಣಕ್ಕೆ ನಾವು ನಮ್ಮದೇ ಆದ ಕೊಡುಗೆ ನೀಡೋಣ. ಈಗ ಕೇಳಿ ಮತ್ತೊಂದು ಚಿತ್ರಗೀತೆ.

ಶ್ರೋತೃಗಳೇ, ಬರಲಿರುವ ಗುರುವಾರದಂದು ನವಶಕ್ತಿ ವೈಭವ ಎನ್ನುವ ಭಾಷಣ ಪಂಡಿತರಾದ ವೆಂಕಟ ಸುಬ್ಬಾರಾವ್ ಅವರಿಂದ ಕೇಳಲು ಮರೆಯದಿರಿ. ಇಲ್ಲಿಗೆ ನಮ್ಮ ಕಸ್ತೂರಿಯ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಉಷಾಳಿಗೆ ಅಪ್ಪಣೆ ನೀಡಿ ನಮಸ್ಕಾರ.